0: ನಂದಿಗಳು ಸೇದ ನಂದಿಗಳು ಸೇದ ಉಮ್ಮಾಯಿನ ಸಿಯುದಿಯಾರು ನಂದಿಗಳು ಸೇದ ವರೆವಾಯಿನ ಸಿಯುದಿಯಾರು ಕೊನ್ನಗೋದು ಮಾತಿಕಿರುಕಾಯ
1: 指揮官、お許しください。これも仕方はないことです。この二人を連れて行けば進軍の速さだけの役、亡くなられた二人は帝国の勇士でした。これからも我々を見守ってくるでしょう。